0: ಸಂದರ್ಶನವನ್ನು ನಡೆಸಿಕೊಡುತ್ತಿರುವವರು ಉಷಾ ಜೋಶಿ. ಕೇಳಿ ಆಕಾಶವಾಣಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮ.
1: ನಮಸ್ಕಾರ ಶ್ರೋತೃಗಳೇ, ಪ್ರಕೃತಿಯ ರಕ್ಷಣೆಯಲ್ಲಿ ಓಜೋನ್ ಪದರದ ಪಾತ್ರ ಅತ್ಯಂತ ಮಹತ್ವದ್ದು. ಸೂರ್ಯನಿಂದ ಹೊರಹೊಮ್ಮುವ ಹಾನಿಕಾರಕ ಅತಿನೇರಳೆ ಕಿರಣಗಳಿಂದ ಭೂಮಿಯ ಮೇಲಿನ ಜೀವ ಜಗತ್ತನ್ನು ರಕ್ಷಿಸುವ ನೈಸರ್ಗಿಕ ಕವಚವೇ ಓಜೋನ್ ಪದರ. ಓಜೋನ್ ಪದರದ ಮಹತ್ವ, ಅದರ ಸಂರಕ್ಷಣೆಯ ಅಗತ್ಯ ಹಾಗೂ ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ವಿಶ್ವ ಓಜೋನ್ ಪದರ, ಇದರ ಸಂರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. ಈ ವಿಶೇಷ ದಿನದ ಅಂಗವಾಗಿ ಓಜೋನ್ ಪದರದ ಮಹತ್ವ, ಅದರ ಸಂರಕ್ಷಣೆ ಮತ್ತು ಪರಿಸರ ಸಮತೋಲನದ ಕುರಿತು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಪರಿಸರ ತಜ್ಞರಾದ ಶ್ರೀಯುತ ಶ್ರೀನಾಥ್ ಬಳ್ಳಾರಿಯವರು. ಸರ್, ನಿಮಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ.
1: ನಮಸ್ಕಾರ ಸರ್. ಮೊದಲಿಗೆ ಓಜೋನ್ ಪದರು ಎಂದರೇನು ಮತ್ತು ಭೂಮಿಯ ರಕ್ಷಣೆಯಲ್ಲಿ ಅದರ ಪಾತ್ರವೇನು ಹೇಳಿ ಸರ್.
2: ಓಜೋನ್ ಲೇಯರ್ ಅದೊಂದು ನಮಗ ಪ್ರಕೃತಿ ಕೊಟ್ಟಿದ್ದು ಸನ್ಸ್ಕ್ರೀನ್ ಟೈಪ್. ಭೂಮಿಗ ಓಜೋನ್ ಇಸ್ ಅ ಗ್ಯಾಸ್. ಆ ಗ್ಯಾಸ್ ಕಾನ್ಸಂಟ್ರೇಷನ್ ಭೂಮಿ ಸುತ್ತ ಎಲ್ಲಾದ್ರೆ ಇರ್ತದ, ಅದನ್ನ ನಾವು ಲೇಯರ್ ಅಂತ ಕರಿತೀವಿ. ಸೊ ಅದರಿಂದ ನಮ್ಗ ಸೂರ್ಯ ಕಿರಣಗಳಾಗಿಂದ ಭೂಮಿಗೆ ಬರೋ ಅಲ್ಟ್ರಾ ವಯೊಲೆಟ್ ರೇಸ್ ಏನಾದ್ರೂ ಇರ್ತದಲ್ಲ, ಅದರಿಂದ ನಮಗ್ ಪ್ರೊಟೆಕ್ಟ್ ಮಾಡ್ತದೆ. ಅಲ್ಲಿ ಫಿಲ್ಟರ್ ಆಗಿ ಏನಾದ್ರೆ ಹಾರ್ಮ್ಫುಲ್ ರೇಸ್ ರೇಡಿಯೇಷನ್ಸ್ ಅರ್ತ್ ಸರ್ಫೇಸ್ ತನಕ ಬರೋದಿಲ್ಲ, ಅಲ್ಲೇ ಅದನ್ನ ಪೆನಿಟ್ರೇಟ್ ಮಾಡಲಾರ್ದ ಅಡ್ಕೊಂತದ. ಅದಕ್ಕೆ ಅದು ಓಜೋನ್ ಲೇಯರ್ ವೆರಿ ಇಂಪಾರ್ಟೆಂಟ್.
1: ಸರಿಯಾಗಿ ಹೇಳಿದ್ರಿ ಸರ್. ಓಜೋನ್ ಪದರವು ಇದು ವಾತಾವರಣದ ಯಾವ ಭಾಗದಲ್ಲಿದೆ ಮತ್ತು ಅದು ಭೂಮಿಯಿಂದ ಎಷ್ಟು ಎತ್ತರದಲ್ಲಿದೆ, ಅದರ ವಿಶೇಷತೆ ಏನು ಅಂತ ಹೇಳ್ಬೋದಾ ಸರ್?
2: ಇವಾಗ ಭೂಲೋಕದಿಂದ ಅಬೋ ಸಿ ಲೆವೆಲ್ ಅಂತ ರೆಫರೆನ್ಸ್ ಏನಾದ್ರೂ ತಗೊಂತೀವಲ್ಲ, ಫಸ್ಟ್ ಬಂದ್ಬಿಟ್ಟು ನಮಗ ಅಟ್ಮಾಸ್ಫಿಯರ್ನಾಗ ಟ್ರೋಪೋಸ್ಫಿಯರ್, ಅದು ನೆಕ್ಸ್ಟ್ ಬರೋದು ಸ್ಟ್ರಾಟೋಸ್ಫಿಯರ್, ಅದ್ರ ಮೇಲೆ ಇನ್ನ ಬಹಳ ಲೇಯರ್ಸ್ ಅವ, ಅವೆಲ್ಲ ಕಲ್ತು ಹೇಳೋದು ಐನೋಸ್ಫಿಯರ್. ಇದು ಸೆಕೆಂಡ್ ಲೆವೆಲ್ ನಾಗ ಇರ್ತದೆ, ಓಜೋನ್ ಲೇಯರ್ ಏನಾದ್ರೆ ಫಾರ್ಮ್ ಆಗಿದ್ದದನ್ನು ಅದು ಸೆಕೆಂಡ್ ಲೇಯರ್. ಅದು ಅಬೋ ಸಿ ಲೆವೆಲ್ 15-35 ಕಿಲೋಮೀಟರ್ಸ್ ಅಬೋ ಸಿ ಲೆವೆಲ್ ನಾಗ, ಆ ಹೈಟ್ ನಾಗ ಒಂದು ಲೇಯರ್ ಫಾರ್ಮ್ ಆಗಿದ್ದದ. ಅದು ವೇರಿಯೇಷನ್ಸ್ ಇರ್ತದೆ, ಅದು ಒಂದೇ ಲೆವೆಲ್ ನಾಗ ಕನ್ಸಿಸ್ಟೆಂಟ್ ಅಂತಂದಲ್ಲ. ಎಲ್ಲಾದ್ರೆ ಕಾನ್ಸಂಟ್ರೇಟೆಡ್ ಓಜೋನ್ ಗ್ಯಾಸ್ ಇರ್ತದ, ಅದನ್ನ ನಾವು ಲೇಯರ್ ಅಂತ ಕರಿತೀವಿ. ಅದು ಪೂರ್ತಿ ಭೂಮಿ ಸುತ್ತೂರ ಇದ್ದಿದ್ದು ಅದನ್ನ ಲೇಯರ್ ಅಂತ.
1: ಸರಿಯಾಗಿ ಹೇಳಿದ್ರಿ ಸರ್. ಓಜೋನ್ ಅಂದರೆ ಓತ್ರಿ ಎಂದೂ ಕರೀತಾರೆ. ಈ ಆಮ್ಲಜನಕದ ಸಾಮಾನ್ಯ ರೂಪವಾದ ಓಟು ಗಿಂತ ಈ ಓತ್ರಿ ಯಾವ ರೀತಿ ಭಿನ್ನವಾಗಿದೆ ಸರ್?
2: ಓಟು ಓತ್ರಿ ಎರಡು ಆಕ್ಸಿಜನ್ ನಿಂದ ತಯಾರಾಗಿದೆ. ಆಗ್ಲಿ ಓಟುನಾಗ ಎರಡು ಆಟಮ್ಸ್ ಇರ್ತದೆ, ನಾವು ಉಸಿರಾಡ್ಲಕ್ ಯೂಸ್ ಮಾಡ್ತೀವಿ ಆಕ್ಸಿಜನ್, ಅದು ಓಟು ಇಲ್ಲಿ ಇರೋದು. 3 ಆಟಮ್ಸ್ ಆಕ್ಸಿಜನ್ ಕಲ್ತ್ರಿ ತಯಾರಾಗೋದು ಓತ್ರಿ ಮಾಲಿಕ್ಯೂಲ್, ಅದು ಓಜೋನ್ ಅಂತಂದು ಕರೀತಾರೆ. ಓಟು ನಮಗ್ ಬೇಕಾಗಿದ್ದು ಬ್ರೀತಿಂಗ್ಕೋಸ್ಕರ ಬೇಕಾಗಿದ್ದೆ ಅಂಡ್ ಮಲ್ಟಿಪರ್ಪಸ್ ಬೇಕಾಗ್ತದೆ. ಆಗ್ಲೂ ಅದೇ ಓತ್ರಿ ಭೂಲೋಕದಾಗಿದ್ರೆ ದಟ್ ಈಸ್ ಕಾಲ್ಡ್ ಬ್ಯಾಡ್ ಓಜೋನ್. ಬ್ಯಾಡ್ ಓಜೋನ್ ವಿಲ್ ಕಾಸ್ ಪೊಲ್ಯೂಷನ್. ಅದೇ ಓತ್ರಿ ಸ್ಟ್ರಾಟೋಸ್ಫಿಯರಿಕ್ ಲೇಯರ್ನಾಗಿದ್ರೆ ದಟ್ ವಿಲ್ ಬಿ ಅ ಪ್ರೊಟೆಕ್ಟಿವ್ ಲೇಯರ್ ಫಾರ್ ಅರ್ತ್. ಅಲ್ಟ್ರಾವಯೊಲೆಟ್ ರೇಸ್ ಭೂಲೋಕಕ್ಕೆ ಬರಲಾರ್ದ ಏನಾದ್ರೂ. ಆಕ್ಸಿಜನ್ ಆದ್ರೂ ಕೂಡ ಗ್ಯಾಸಸ್ ಆರ್ ಡಿಫ್ರೆಂಟ್, ಮಾಲಿಕ್ಯೂಲ್ಸ್ ಆರ್ ಡಿಫ್ರೆಂಟ್, ಮತ್ತು ಪ್ರಾಪರ್ಟೀಸ್ ಅದರದ್ದು ಡಿಫ್ರೆಂಟ್. ಸೊ ನಾವು ಅದು ಫುಲ್ ಕ್ಲಿಯರ್ ಇರಬೇಕು. ಓತ್ರಿ ಈಸ್ ನಾಟ್ ಫಾರ್ ಬ್ರೀತಿಂಗ್, ಓಟು ಈಸ್ ಫಾರ್ ಬ್ರೀತಿಂಗ್. ಓಜೋನ್ ಲೇಯರ್ ನಮಗೆ ನೇಚರ್ ಕೊಟ್ಟಿದ್ದು ಗಿಫ್ಟ್ ಅನ್ಕೋಬೇಕು ಅದನ್ನ.
1: ಅದ್ಭುತವಾಗಿ ಹೇಳ್ತಾ ಇದ್ದೀರಾ ಸರ್. ಮತ್ತೊಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ ಈ ಸೂರ್ಯನಿಂದ ಬರುವ ಅಲ್ಟ್ರಾವಯೊಲೆಟ್ ಎ, ಬಿ ಮತ್ತು ಸಿ ಈ ಕಿರಣಗಳಲ್ಲಿ ಓಜೋನ್ ಪದರದ ಪಾತ್ರವೇನು ಮತ್ತು ಈ ಓಜೋನ್ ಪದರವು ಸೂರ್ಯನ ಅಲ್ಟ್ರಾವಯೊಲೆಟ್ ಕಿರಣಗಳಿಂದ ನಮ್ಮನ್ನು ಯಾವ ರೀತಿ ರಕ್ಷಿಸುತ್ತದೆ ಅಂತ ಹೇಳೋದಾದ್ರೆ?
2: ಇವಾಗ ಅಲ್ಟ್ರಾವಯೊಲೆಟ್ ರೇಸ್ ನ 3 ಟೈಪ್ಸ್ ನಾಗೆ ಡಿವೈಡ್ ಮಾಡಿದ್ದಾರೆ ಬೇಸ್ಡ್ ಆನ್ ದ ವೇವ್ ಲೆಂತ್. ವೇವ್ ಲೆಂತ್ ಎನರ್ಜಿ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೂರ್ಯ ಕಿರಣಗಳಿಂದ ಬರೋ ಲೈಟ್ ಏನಾದ್ರೂ ಇರ್ತದಲ್ಲ ಅದರದ್ದು ಎನರ್ಜಿ ಸ್ಪೆಕ್ಟ್ರಮ್ ಅಂತಂದಂತಾರ, ವಿಸಿಬಲ್ ಸ್ಪೆಕ್ಟ್ರಮ್, ಅಲ್ಟ್ರಾವಯೊಲೆಟ್ ಸ್ಪೆಕ್ಟ್ರಮ್ ಅಂತ. ಎಷ್ಟು ವೇವ್ ಲೆಂತ್ ಕಡಿಮೆ ಇದ್ರೆ ಅಷ್ಟು ಎನರ್ಜಿ ಜಾಸ್ತಿ, ರೇಡಿಯೇಷನ್ಸ್ ಜಾಸ್ತಿ. ಸೊ ಅಲ್ಟ್ರಾವಯೊಲೆಟ್ ಯು ವಿ ಸಿ ಬಿ ಅಂಡ್ ಎ 3 ಕ್ಯಾಟಗರೀಸ್ ನಾಗ ಡಿವೈಡ್ ಆಗಿದ್ದು. ಸಿಗ ವೇವ್ ಲೆಂತ್ ಕಡಿಮೆ, ಎನರ್ಜಿ ಬಹಳ ಜಾಸ್ತಿ, ಅದು ಓಜೋನ್ ಲೇಯರ್ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಆಕ್ಚುಲಿ ಯು ವಿ ಸಿ ಓಜೋನ್ ಲೇಯರ್ ಕ್ರಾಸ್ ಮಾಡಿ ಸರ್ಫೇಸ್ ತನಕ ಬರೋದಿಲ್ಲ, ಮೋಸ್ಟ್ ಆಫ್ ದ ಪಾರ್ಟ್ ಬಿ ಅದು ಕೂಡ ಅಲ್ಲೇ ಫಿಲ್ಟರ್ ಆಗೋಗ್ತದೆ. ಆಗ್ಲಿ ಟ್ರೇಸಸ್ ಅನ್ನೋದು ಏನಾದರೂ ಇರ್ತದೆ ಅದು ಸರ್ಫೇಸ್ ತನಕ ಬಂದು ಹಿಟ್ ಆಗ್ತದೆ. ಎ ಲೀಸ್ಟ್ ಎನರ್ಜಿ ಯು ವಿ ಬ್ಯಾಂಡ್ನಾಗ ಲೀಸ್ಟ್ ಎನರ್ಜಿ, ಅದು ಪೆನಿಟ್ರೇಟ್ ಆಗಿ ಸರ್ಫೇಸ್ ತನಕ ಬರ್ತದೆ, ಬಟ್ ಇಟ್ ಈಸ್ ನಾಟ್ ದಟ್ ಹಾರ್ಮ್ಫುಲ್, ಅಷ್ಟು ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಲ್ಲ. ಸೊ ನಾವು ಇವಾಗ ಅದಕ್ಕೆ ನೀವು ಇನ್ ಜನರಲ್ ನೋಡಿದ್ರು ಕೂಡ ಸನ್ಸ್ಕ್ರೀನ್ ಲೋಷನ್ಸ್ ಇವೆಲ್ಲ ಮಾಡಬೇಕಾದ್ರೆ ಕೂಡ

0: ಅವ್ರ ರಿಸರ್ಚ್ ಏನಾದರೆ ಮಾಡ್ತಾರಲ್ಲ ಬ್ರಾಡ್ ಸ್ಪೆಕ್ಟ್ರಮ್, ಯೂಶ್ವಲಿ ಅವೆಲ್ಲ ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರಬಾರ್ದು ಅಂತಂದರೆ ಸನ್ಸ್ಕ್ರೀನ್ ಯೂಸ್ ಮಾಡಿರಿ ಅಂತಂದು ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ಅದು ಮೇಜರ್ಲಿ ಯು ವಿ ಬಿ ಪ್ರೊಟೆಕ್ಟ್ ಮಾಡ್ಲಿಕ್ಕ ಮಾಡ್ತಾರೆ. ಆಗಲಿ ಎ ಕೂಡ ತೊಗೊಂಡ್ರೆ ಅದಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಲೋಷನ್ಸ್ ಅಂತ ಕೂಡ ಅಂತಾರೆ. ಸೊ ಇಟ್ ಕವರ್ಸ್ ಬೋತ್ ಬಿ ಆ್ಯಂಡ್ ಸಿ, ಬಟ್ ಸಿ ಅಲ್ಲೇ ಫಿಲ್ಟರ್ ಆಗೋಗ್ತದೆ.
1: ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್. ಓಜೋನ್ ಪದರ ಸವಕಳಿ ಅಂತಾರಲ್ಲ, ಹಾಗಂದ್ರೆ ಏನು ಸರ್?
0: ಈಗ ಓಜೋನ್ ಲೇಯರ್ ಏನಾದ್ರೆ ಅದು ನೋಡ್ರಿ, ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಅಪ್ ಟು 3 mm ನಿಂದ 5 mm ತನಕ ಕಾನ್ಸಂಟ್ರೇಷನ್ ಆಗ್ಲಿ, ಅಷ್ಟು 3 mm 5 mm ಪ್ರಾಕ್ಟಿಕಲಿ ನೋಡಿದ್ರೆ ಕೂಡ ಬಹಳ ಸಣ್ಣದು ಆಗ್ಲಿ, ಅದು ನಮಗ ಭೂಲೋಕಕ್ಕೆ ಮಾಡೋ ಬೆನಿಫಿಟ್ ಬಹಳ ಜಾಸ್ತಿ. ಅಷ್ಟೇ ಕಾನ್ಸಂಟ್ರೇಷನ್, ಬಟ್ ಆ ಓಜೋನ್ ಲೇಯರ್ ನಾಗ ಓಜೋನ್ ಗ್ಯಾಸ್ ಪ್ರೊಟೆಕ್ಟಿವ್ ಲೇಯರ್ ತರ ಫಾರ್ಮ್ ಆಗ್ತದ. ಈಗ ಅದೇ ಲೇಯರ್ ಡಿಪ್ಲೀಟ್, ಅದೇ ಕಡಿಮೆ ಆಗ್ತಾ ಹೋದ್ರೆ, ಗ್ಯಾಸ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋದ್ರೆ ಅದರದ್ದು ಕೇಪಬಿಲಿಟಿ ಟು ಪ್ರೊಟೆಕ್ಟ್ ಅರ್ತ್ ಸರ್ಫೇಸ್, ಸನ್ ರೇಸ್ ನಿಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಏನಾದ್ರೆ ಅದ್ರ ಕೇಪಬಿಲಿಟಿ ಅದರದ್ದು ನ್ಯಾಚುರಲಿ ಕಡಿಮೆ ಆಗ್ತಾ ಹೋಗ್ತದೆ, ಆ ಲೇಯರ್ ಫಾರ್ಮ್ ಆಗಿದ್ದೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಯು ವಿ ರೇಸ್ ಅನ್ನೋದು ನಿಮ್ಗೆ ಪೆನಿಟ್ರೇಟ್ ಆಗಿ ಅರ್ತ್ ಸರ್ಫೇಸ್ ಗೆ ಟಚ್ ಮಾಡ್ತದೆ. ಸೊ ಅದೇ ಆಯ್ತು ಅಂತಂದ್ರೆ ದೆನ್ ದಟ್ ವುಡ್ ಬಿ ಡಿಸಾಸ್ಟ್ರಸ್, ಹೆಲ್ತ್ ಪ್ರಾಬ್ಲಮ್ಸ್ ಅವೆಲ್ಲ ಬರ್ತಾ ಇರ್ತವೆ. ನಾವು ಮಾಡಬೇಕಾಗಿದ್ದು ಏನಂದ್ರೆ ಅದಕ್ಕೆ ಕ್ಷೀಣಿಸಲಾರ್ದ ಪ್ರಯತ್ನ ಎಲ್ಲದ ತರ ನಾವು ಮಾಡಲೇಬೇಕು, ಯಾಕಂದ್ರೆ ಅದು ನೇಚರ್ಸ್ ಗಿಫ್ಟ್ ಪ್ರೊಟೆಕ್ಷನ್ ಲೇಯರ್ ನ ನಾವು ಅದು ಪ್ರೊಟೆಕ್ಟ್ ಮಾಡಲೇಬೇಕು, ಅದು ಪ್ರೊಟೆಕ್ಷನ್ ಲೇಯರ್ ಅದು.
1: ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್. ಇನ್ನೊಂದು ಪ್ರಶ್ನೆ ಇದೆ, ಈ ಸವಕಳಿ ಅಂತ ಹೇಳಿದ್ರಲ್ಲ, ಈ ಓಜೋನ್ ಪದರದ ಸವಕಳಿಯಿಂದ ಮಾನವನಿಗೆ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಆಗ್ತಾ ಇದೆಯಾ? ಇದರಿಂದ ಏನಾದರೂ ರೋಗಗಳು ಉಂಟಾಗುವ ಸಾಧ್ಯತೆ ಇದೆಯಾ ಅಂತ.
0: ಖಂಡಿತ ಇದೆ. ಅಲ್ಟ್ರಾವಯೊಲೆಟ್ ರೇಸ್ ನಮ್ಮ DNA ಸ್ಟ್ರಕ್ಚರ್ ಪೆನಿಟ್ರೇಟ್ ಮಾಡಿ DNA ಸ್ಟ್ರಕ್ಚರ್ನ ಡ್ಯಾಮೇಜ್ ಮಾಡೋ ಕೇಪಬಿಲಿಟೀಸ್ ಕೂಡ ಅವ. ನೀವು ಸ್ಪೆಕ್ಟ್ರಮ್ ನೋಡಿದ್ರೆ ವಿಸಿಬಲ್, ಅಲ್ಟ್ರಾವಯೊಲೆಟ್, ಎಕ್ಸ್ರೇಸ್, ಗಾಮಾ ರೇಸ್. ಸೊ ಅದಕ್ಕೆ ನಾವು ಜಾಸ್ತಿ ಅದಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಅಂತಾರೆ. ಅಲ್ಟ್ರಾವಯೊಲೆಟ್ ಆದ್ಮೇಲೆ ಬರೋದು ಎಕ್ಸ್ರೇಸ್. ಅದಕ್ಕೆ ಇವಾಗ ಮೆಡಿಕಲ್ ಇಂಡಸ್ಟ್ರಿನ ಕೂಡ ನಾವು ಎಲ್ಲರಿಗೂ ಗೊತ್ತಿದ್ದೆ ಸಹಜವಾಗಿ ಎಕ್ಸ್ರೇಸ್ ಎಕ್ಸ್ರೇ ತಗೊಂಬರ್ರಿ ಅಂತ, ಬಟ್ ಅಲ್ಲಿ ಏನಾದ್ರೆ ಪಾಸ್ ಮಾಡ್ತಾರೆ ನೋಡ್ರಿ, ದಟ್ ವಿಲ್ ಪೆನಿಟ್ರೇಟ್, ನಮ್ಮ ಸ್ಕಿನ್ ಪೆನಿಟ್ರೇಟ್ ಮಾಡಿ ಬೋನ್ಸ್ ಅನ್ನು ತೋರಿಸ್ತದೆ. ಅದೇ ಥರ ಅಲ್ಟ್ರಾವಯೊಲೆಟ್ ಕೂಡ ಪೆನಿಟ್ರೇಟ್ ಮಾಡ್ತದೆ, ಪೆನಿಟ್ರೇಟ್ ಮಾಡಿ ಬಾಡಿನಾಗ ರಿಯಾಕ್ಷನ್ಸ್ ಬಂದ್ರೆ ಸ್ಕಿನ್ ಬರ್ನ್ಸ್ ಆಗ್ತದ, ಸ್ಕಿನ್ ಕ್ಯಾನ್ಸರ್ಸ್ ಕಾಸ್ ಆಗ್ತದೆ, ಆಮೇಲೆ ಕಣ್ಣಿಂದ ನೋಡಿದ್ರೆ ಕಣ್ಣು ಪ್ರಾಬ್ಲಮ್ ಬರ್ತದ, ಕ್ಯಾಟ್ರಾಕ್ಸ್ ಪ್ರಾಬ್ಲಮ್ ಬರ್ತದ, ಬಹಳ ತರ ಪ್ರಾಬ್ಲಮ್ಸ್ ಎಲ್ಲ ಬರ್ತದ. ಅದೇ ಆಕ್ಸಿಜನ್ ನಾಗ ಮಿಕ್ಸ್ ಆಯ್ತು ಅಂದ್ರೆ ಓಜೋನ್ ನಾಗ ಭೂಲೋಕದಾಗ, ಅದನ್ನ ಬ್ಯಾಡ್ ಓಜೋನ್ ಅಂತ ಹೇಳ್ತೀವಿ ಅಂತಂದ್ವಲ್ಲ, ಬ್ರೀತಿಂಗ್ ಪ್ರಾಬ್ಲಮ್, ಚೆಸ್ಟ್ ಕಂಜೆಷನ್, ವೆರೈಟಿ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಬಹಳ ಆಗ್ತವ. ಸೊ ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು.
1: ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ದೀರಾ ಸರ್. ಓಜೋನ್ ರಂಧ್ರ ಎಂದರೇನು ಮತ್ತು ಈ ಅಂಟಾರ್ಟಿಕಾದ ಮೇಲೆ ಓಜೋನ್ ರಂಧ್ರ ಏಕೆ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಂಡುಬರುತ್ತದೆ ಅಂತ ಹೇಳಿ ಸರ್.
0: ಓಜೋನ್ ರಂಧ್ರ, ಓಜೋನ್ ಹೋಲ್, ಅದರದ್ದು ಒಂದು ಮೆಟಾಫರ್. ಆಕ್ಚುಲಿ ಇದು ಹೋಲ್ ಅಂದ್ರೆ ಹೋಲ್ ತರ ಅಲ್ಲ, ಇಟ್ಸ್ ಅ ಮೆಟಾಫರ್. ಅಲ್ಲಿ ಏನಂದ್ರೆ ಅಂಟಾರ್ಟಿಕಾ ಮೇಲೆ ಏನಾದ್ರೆ ಓಜೋನ್ ಲೇಯರ್ ಕಾನ್ಸಂಟ್ರೇಷನ್ ಅದ, ಅದು ಬಹಳ ಫಾಸ್ಟ್ ಆಗಿ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ಅದು ಸೈಂಟಿಫಿಕ್ ರೀಸನ್ಸ್ ಬಹಳ ಅವ. ಸೊ ನಾವು ಅಲ್ಲಿ ನೋಡಿದ್ರೆ ಅಂಟಾರ್ಟಿಕಾ ರೀಜನ್ ನಾಗ ಏನಾದ್ರೆ ಕ್ಲೌಡ್ಸ್ ಫಾರ್ಮ್ ಆಗ್ತದೆ, ಅಂಟಾರ್ಟಿಕಾ ರೀಜನ್ ಇಟ್ ಇಸ್ ಫುಲ್ ಆಫ್ ಐಸ್. ಸೊ ಅಲ್ಲಿ ಟೆಂಪರೇಚರ್ಸ್ ಆಗ್ಲಿ, ಅಂಟಾರ್ಟಿಕಾ ರೀಜನ್ ಮೇಲೆ ನೀವು ಮೇಲ್ ನೋಡ್ತಾ ಇದ್ರೆ ಅದ್ರ ಟೆಂಪರೇಚರ್ಸ್ ಆಗ್ಲಿ ಅರೌಂಡ್ -70 ಅದ್ರಾಗಿರ್ತದ. ಸೊ ಅಲ್ಲಿ ಪೋಲಾರ್ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ಸ್ ಅಂತಂದು ಫಾರ್ಮ್ ಆಗ್ತವೆ. ಸೊ ಅದ್ರ ಸರ್ಫೇಸ್ ನಾಗ ಏನಾದ್ರೆ ಮಾಲಿಕ್ಯೂಲ್ಸ್ ಎಲ್ಲ ಇರ್ತದೋ ಅವು ಕ್ಲೋರಿನ್, ಬ್ರೋಮಿನ್, ಈ CFCs ಅಂತ ಆ ಎಲಿಮೆಂಟ್ಸ್ ಲೇ ರಿಯಾಕ್ಷನ್ಸ್ ಆಗಿ ಸಬ್ಸ್ಟೆನ್ಸಸ್ ಏನಾದ್ರೂ ರಿಲೀಸ್ ಆಗ್ತಾವ, ಅದು ಓಜೋನ್ ಲೇಯರ್ನ ಬಹಳ ಫಾಸ್ಟ್ ಆಗಿ ಡಿಪ್ಲೀಟ್ ಮಾಡ್ಲಕ್ಕ ಯೋಗ್ಯತೆ ಇರ್ತದ ಅದರದ್ದು. ಅದು 1980s ನಾಗ ಆಕ್ಚುಲಿ ಅಬ್ಸರ್ವ್ ಮಾಡಿದ್ದೆ. ಸೊ ಅದು ನೋಡ್ತಾ ಇದ್ರೆ 80s 84s ಮಾನಿಟರ್ ಮಾಡ್ತಾ ಇರ್ತಾರೆ ಸೈಂಟಿಸ್ಟ್, ಅವಾಗ ನೋಡಿದ್ರೆ 40% 50% ಬಹಳ ಫಾಸ್ಟ್ ಆಗಿ ಕಡಿಮೆ ಆಗ್ತಾ ಹೋಯ್ತು. ಫಸ್ಟ್ ಅದೇನು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಮೇ ಬಿ ಸಮಥಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಕೊಂಡಿರ್ಬೋದು ರೀಡಿಂಗ್ಸ್ ನಾಗ. ಆಗ್ಲಿ ಇವೆಂಚುಯಲಿ ಅದನ್ನ ನೋಡಿದ್ರೆ ಅಂಟಾರ್ಟಿಕಾ ಮೇಲೆ ರೀಜನ್ ಏನಾದ್ರೆ ಅದಲ್ಲ, ಅದು ಮಿಕ್ಕಿದ ಪ್ರಾಂತಗಳಿಗಿಂತ ಬಹಳ ಫಾಸ್ಟ್ ಆಗಿ ಡಿಪ್ಲೀಟ್ ಆಗ್ತಾ ಬರ್ತದ, ಅಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಅದ, ಅದನ್ನ ಓಜೋನ್ ಹೋಲ್ ಅಂತಂದು ಡಿಸ್ಕ್ರೈಬ್ ಮಾಡ್ತಾರೆ. ಆಕ್ಚುಲಿ
1: ಬಹಳಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದೀರಾ ಸರ್. ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಾರಲ್ಲ, ಹಾಗಂದ್ರೆ ಏನು? ಮತ್ತು ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನು ಪರಿಸರ ಸಂರಕ್ಷಣೆಯ ಯಶಸ್ವಿ ಅಂತಾರಾಷ್ಟ್ರೀಯ ಒಪ್ಪಂದವೆಂದು ಏಕೆ ಹೇಳಲಾಗುತ್ತದೆ ಅಂತ ಹೇಳ್ತೀರಾ ಸರ್?
0: ಮಾಂಟ್ರಿಯಲ್ ಪ್ರೋಟೋಕಾಲ್ 1987, ಸೊ 39 years ಬ್ಯಾಕ್ ಅನ್ಕೊಳ್ರಿ ಇವತ್ತಿನಿಂದ. ಇದೊಂದು ಏನಾದ್ರೆ ಓಜೋನ್ ಪ್ರಾಬ್ಲಮ್ ಏನಾದ್ರೆ ಐಡೆಂಟಿಫೈ ಆಯ್ತು 84 85 ಆ ಪೀರಿಯಡ್ ನಾಗ, ಆ ಪ್ರಾಬ್ಲಮ್ ಇಸ್ ಒಂದು ಕಂಟ್ರಿಗೆ ಚಂದಿದ್ದ, ಒಂದು ದೇಶಕ್ಕೆ ಚಂದಿದ್ದ, ಒಂದು ರಾಷ್ಟ್ರಕ್ಕೆ ಚಂದಿದ್ದ, ಒಂದು ಇಂಡಿವಿಜುವಲ್ ಚಂದಿದೆ. ಇಟ್ ಇಸ್ ಅ ಗ್ಲೋಬಲ್ ಪ್ರಾಬ್ಲಮ್, ಪೂರ್ತಿ ಅರ್ಥಿಗ ಆಗಿದ್ದು ಪ್ರಾಬ್ಲಮ್. ಸೊ ಯುನೈಟೆಡ್ ನೇಷನ್ಸ್ ನಾಗ ಎಲ್ಲರೂ ಬಂದು ಮಾಂಟ್ರಿಯಲ್

0: ಪ್ರೋಟೋಕಾಲ್ ಅನ್ನೋ ಅಗ್ರಿಮೆಂಟ್ ಏನಾದರೆ ಅದಲ್ಲ, ಆಲ್ ರಿಕಗ್ನೈಸ್ ಕಂಟ್ರೀಸ್, ಪ್ರಪಂಚದಾಗ ಎಷ್ಟಾದ್ರೆ ರಿಕಗ್ನೈಸ್ ಕಂಟ್ರೀಸ್ ಅವ 198 ಕಂಟ್ರೀಸ್, ಎಲ್ಲರೂ ಯುನಾನಿಮಸ್ ಆಗಿ ಅಗ್ರಿಮೆಂಟ್ ಮಾಡ್ಯಾರ, ಎಸ್ ನಾವು ಓಝೋನ್ ಲೇಯರ್ನ ಪ್ರೊಟೆಕ್ಟ್ ಮಾಡಬೇಕು, ಯುನಾನಿಮಸ್ ಆಗಿ ಪ್ರೊಟೆಕ್ಟ್ ಮಾಡಿದ್ರು. ಅದು ಎಂದಾದ್ರೆ ಅಗ್ರಿಮೆಂಟ್ ಎಲ್ಲರೂ ಸೈನ್ ಮಾಡಿ ದೇ ಹ್ಯಾವ್ ಆಕ್ಸೆಪ್ಟೆಡ್, ಅವರು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಕಮಿಟ್ಮೆಂಟ್ ಕೊಟ್ಟರು, ಆವಾಗ ಯುನೈಟೆಡ್ ನೇಷನ್ಸ್ ಡಿಕ್ಲೇರ್ ಮಾಡಿದ್ದು ಸೆಪ್ಟೆಂಬರ್ 16 ಆಸ್ ಅ ಓಝೋನ್ ಡೇ, ಅಂಡ್ ಆ ಅಗ್ರಿಮೆಂಟ್ ನ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಾರೆ.
1: ಹವಾಮಾನ ಬದಲಾವಣೆ ಮತ್ತು ಓಝೋನ್ ಪದರದ ನಡುವೆ ಯಾವ ರೀತಿಯ ಸಂಬಂಧ ಇದೆ ಅಂತ ಹೇಳ್ತೀರಾ ಸರ್?
0: ಹವಾಮಾನ ಬದಲಾವಣೆ ಅಂಡ್ ಓಝೋನ್ ಡಿಪ್ಲೀಷನ್ ಇವೆರಡೂ ಟೂ ಡಿಫ್ರೆಂಟ್ ಟಾಪಿಕ್ಸ್ ಆಕ್ಚುಲಿ, ಅಲ್ಲಿ ಎರಡು ಇಂಟರ್ ರಿಲೇಟೆಡ್. ಕ್ಲೈಮ್ಯಾಟಿಕ್ ಚೇಂಜ್ ಏನಾದ್ರೆ, ಗ್ಲೋಬಲ್ ಪ್ರಾಬ್ಲಮ್, ಇವಾಗ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಪ್ರಾಬ್ಲಮ್ ಏನಾದ್ರೆ, ಅದನ್ನು ಟೆಂಪರೇಚರ್ಸ್ ವೇರಿಯೇಷನ್ಸ್ ಬರ್ತಾ, ಟೆಂಪರೇಚರ್ ಪ್ರೆಷರ್ ಇವೆರಡು ಮತ್ತ ದೇ ಆರ್ ರಿಲೇಟೆಡ್ ಟು ಓಝೋನ್, ಓಝೋನ್ ಲೇಯರ್ ಪ್ರೊಟೆಕ್ಷನ್. ಸೊ ನಾವು ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಎಷ್ಟು ಪ್ರಾಪರ್ ಆಗಿ ಸಸ್ಟೈನಬಲ್ ಇಟ್ಕೊಂತೀವೋ ಅಷ್ಟೇ ಬೆನಿಫಿಟ್ ನಾವು ಓಝೋನ್ ಲೇಯರ್ ರಿಕವರಿ ಕೂಡ ಕೊಡ್ತೀವಿ. ಸೊ ಇವು ಟೂ ಡಿಫ್ರೆಂಟ್ ಥಿಂಗ್ಸ್ ಆದರೂ ಕೂಡ ಟೂ ಡಿಫ್ರೆಂಟ್ ಪ್ರಾಬ್ಲಮ್ಸ್, ಗ್ಲೋಬಲ್ ಪ್ರಾಬ್ಲಮ್ಸ್ ಆಗಲಿ ಇಂಟರ್ ರಿಲೇಟೆಡ್ ಆದ ಕಾರಣ ಇವೆರಡರನ್ನ ಕಲಿತು ನೋಡಬೇಕಾಗ್ತದೆ. ವಾತಾವರಣ ನಾವು ಹೆಂಗಾದ್ರೆ ಪೊಲ್ಯೂಷನ್ ಅವೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂತ ಬರಬೇಕು, ಇವೆಲ್ಲ ಮಾಡಿದರೆ ಆಬ್ವಿಯಸ್ಲಿ ನಮ್ಗೆ ಟೆಂಪರೇಚರ್ಸ್ ಡ್ರಾಪ್ ಆಗ್ತದೆ. ನಾವು ವಿಟ್ನೆಸ್ ಮಾಡಿದ್ವಿ ಕೋವಿಡ್ ಟೈಮ್ನಾಗ, ಲಾಕ್ಡೌನ್ ಇದ್ದಾಗ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಅರ್ಬನ್ ಲೈಫ್ನಾಗ ಸ್ಟಾರ್ಸ್ ಕಾಣಿಸ್ತಿದ್ದಿಲ್ಲ. ಆಗ್ಲಿ ಲಾಕ್ಡೌನ್ನಾಗ ಎಲ್ಲ ಟ್ರಾಫಿಕ್ ಪೊಲ್ಯೂಷನ್ ಎಲ್ಲ ಕಡಿಮೆ ಬಂದಿದ್ದಕ್ಕೆ ನಮಗೆ ಸ್ಟಾರ್ಸ್ ಕಾಣಿಸೋದು ಸ್ಟಾರ್ಟ್ ಆಯ್ತು ನೋಡ್ರಿ. ಟೆಂಪರೇಚರ್ಸ್ ಕೂಡ ಚೇಂಜ್ ಆಯಿತು, ಸೀಸನ್ಸ್ ಚೇಂಜ್ ಆಯಿತು. ಯಾವಾಗಾದ್ರೂ ಪೊಲ್ಯೂಷನ್ ಡ್ರಾಪ್ ಆಗ್ತದೋ, ಯಾವಾಗಾದ್ರೂ ಕ್ಲೈಮ್ಯಾಟಿಕ್ ಚೇಂಜಸ್ ಆಗ್ತದೋ, ವಿಚ್ ಇಸ್ ಇನ್ ಫೇವರ್ ಫೇವರ್ ಆಫ್ ದಿ ಅರ್ತ್ ಅಂಡ್ ಹ್ಯೂಮನ್ ಲೈಫ್, ಆಬ್ವಿಯಸ್ಲಿ ಅಂಡ್ ನ್ಯಾಚುರಲಿ ಓಝೋನ್ ಲೇಯರ್ ಪ್ರೊಟೆಕ್ಷನ್ ವಿಲ್ ಆಲ್ಸೋ ಕಮ್ ಇನ್ ಟು ಎಫೆಕ್ಟ್. ಸೊ ಇವೆರಡು ಬೇರೆ ಆದರೂ ಕೂಡ ನಾವು ಒಂದೇ ತರ ನೋಡಬೇಕಾಗ್ತದೆ.
1: ಈ ಸಾಮಾನ್ಯ ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ಓಝೋನ್ ಪದರ ಸಂರಕ್ಷಣೆಗೆ ಹೇಗೆ ಕೊಡುಗೆ ನೀಡಬಹುದು?
0: ಸೊ ಇದು ಒಬ್ಬರು ಮಾಡಿದರೆ ಆಗೋದಿಲ್ಲ. ನಾನು ಎಲ್ಲರಿಗೆ ಯಾವಾಗಲೂ ಮಾತಾಡಬೇಕಾದ್ರೆ ಹೇಳೋದೇನಂದ್ರೆ, ಸಸ್ಟೈನಬಲ್ ಲಿವಿಂಗ್ ಪ್ರಾಕ್ಟೀಸ್ ಮಾಡ್ರಿ ಅಂತಂದು, ಫಾಸಿಲ್ ಫ್ಯೂಯಲ್ಸ್ ಬರ್ನಿಂಗ್ ಕಡಿಮೆ ಮಾಡ್ರಿ, ಪ್ಲಾಸ್ಟಿಕ್ ಯೂಸೇಜ್ ಕಡಿಮೆ ಮಾಡ್ರಿ, ಯಾವುದಾದ್ರೆ ವಾತಾವರಣಕ್ಕೆ ಭೂಲೋಕಕ್ಕೆ ಹಾನಿ ಆಗಿರ್ತದೋ ಅದನ್ನ ಕಡಿಮೆ ಮಾಡ್ರಿ, ನ್ಯಾಚುರಲಿ ಪೊಲ್ಯೂಷನ್ಸ್ ಕಡಿಮೆ ಆಗ್ತವ, ಆಮೇಲೆ ಏನಾದ್ರೆ ಹಜಾರ್ಡಸ್ ಕೆಮಿಕಲ್ಸ್ ಕೆಮಿಕಲ್ ಕಾಂಬಿನೇಷನ್ಸ್ ಬರ್ತವ, CFCs ಅವೆಲ್ಲ ಇವಾಗ ಆಲ್ರೆಡಿ ಅವೆಲ್ಲ CFCs ಎಲ್ಲ ಕಡಿಮೆ ಆಗ್ಯಾವ, ಇದು ಯಾವಾಗಾದ್ರೆ ಈ ಟ್ರೀಟಿ ಆದ್ಮೇಲೆ. ಅದು ಆಕ್ಚುಲಿ ಅಪ್ರಿಷಿಯೇಟ್ ಮಾಡೋ ವಿಷಯ, ಎಲ್ಲ ದೇಶಗಳು ಎಲ್ಲ ಪ್ರಭುತ್ವಗಳು ಕಲಿತು ಬಂದು ಇದನ್ನ ಕಡಿಮೆ ಮಾಡಬೇಕು, ಓಝೋನ್ ಲೇಯರ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದು ಮಾಡಿದ್ದು ಇಟ್ ಈಸ್ ನೋಟ್ ವರ್ದಿ ಐ ವಿಲ್ ಸೇ. ಅದು ಅಪ್ರಿಷಿಯೇಟ್ ಮಾಡಬೇಕಾಗಿದ್ದು. ಜವಾಬ್ದಾರಿ ಅನ್ನೋದು ಬರೀ ಪ್ರಭುತ್ವದಲ್ಲ, ಇಟ್ ಬಾಯ್ಲ್ಸ್ ಡೌನ್ ಪ್ರತಿಯೊಂದು ಇಂಡಿವಿಜುವಲ್ ಗ ಅವೇರ್ನೆಸ್ ಬರಬೇಕು. ಅದು ಹೆಂಗ ಏನ್ ಮಾಡಿದ್ರೆ ನಾವು ಕಂಟ್ರಿಬ್ಯೂಟ್ ಮಾಡ್ಲಕ್ ಆಗ್ತದ ಟುವರ್ಡ್ಸ್ ಗ್ಲೋಬಲ್ ಕ್ಲೈಮ್ಯಾಟಿಕ್ ಕಂಡೀಷನ್, ಸಸ್ಟೈನಬಲ್ ಕಂಡೀಷನ್ಸ್ ಅಂತಂದ್ರೆ ಅದು ನಾವು ಮಾಡಲೇಬೇಕು.
1: ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ದಾರೆ ಸರ್. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಓಝೋನ್ ಪದರದ ಸ್ಥಿತಿಯಲ್ಲಿ ಏನಾದರೂ ಸುಧಾರಣೆ ಕಂಡು ಬಂದಿದೆಯಾ ಅಂತ?
0: ಎಸ್, ಬಂದ 1980s ನಾಗ ಏನಾದ್ರೆ ಅಂಟಾರ್ಟಿಕಾ ಮೇಲ ಓಝೋನ್ ಹೋಲ್ ಅಂತಂದು ರಿಫರ್ ಮಾಡ್ಕೊಂತ ಮಾತಾಡ್ತಿದ್ವಿ. ಅವಾಗ ಯಾವಾಗಾದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಆದ್ಮೇಲೆ ನಾವು ಎಲ್ಲ ಅಗ್ರಿಮೆಂಟ್ಸ್ ಆಯ್ತು, ಅವಾಗ ಚೇಂಜಸ್ ಏನಾದ್ರೆ ಮಾಡಿದ್ರು, ಆ ಚೇಂಜಸ್ನಾಗ ರಿಕವರಿ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸೊ ಆಗ್ಲಿ ಆ ರಿಕವರಿ ಕಂಪ್ಲೀಟ್ ರಿಕವರಿ ಆಗ್ಲಕ್ಕ ಇನ್ನೊಂದು 40 ಇಯರ್ಸ್ ತನಕ ಎಸ್ಟಿಮೇಟ್ ಅದ. 40 ಇಯರ್ಸ್ ಹಿಂಗೆ ಕಂಟಿನ್ಯೂ ಮಾಡ್ಕೊಂತ ಹೋದ್ರೇನೆ ಆ ಟಾರ್ಗೆಟ್ಸ್ ನಾವು ಅಚೀವ್ ಮಾಡ್ಲಕ್ ಆಗ್ತೀವಿ. ಸೊ ನಾರ್ಮಲ್ ಆಗಿ ನಾವು ಇನ್ನೊಂದು 30 ಇಯರ್ಸ್ ರಿಕವರಿ ಪೀರಿಯಡ್ ಇಟ್ಟರೆ ಅಂಟಾರ್ಟಿಕಾಗ 2066 ಅಂದ್ರೆ 40 ಇಯರ್ಸ್ ಅಂಟಾರ್ಟಿಕಾ ಓಝೋನ್ ಹೋಲ್ ನ ಕವರ್ ಮಾಡ್ಲಕ್ಕ ಅಷ್ಟು. ಆಗ್ಲಿ ರಿಕವರಿ ಪಾತ್ ಅನ್ನೋದು ಡೆಫಿನೆಟ್ಲಿ ಅದ, ಓಝೋನ್ ಲೇಯರ್ ಡಿಪ್ಲೀಷನ್ ಅನ್ನೋದು ಕೂಡ ರಿಕವರ್ ಆಗ್ತದ ಅಂತಂದು ಭರವಸೆ ಅದ.
1: ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಓಝೋನ್ ಪದರ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಈ ಸೆಪ್ಟೆಂಬರ್ 16 ಅಂತಾನೆ ಆಚರಿಸುವುದರ ಹಿಂದಿನ ಹಿನ್ನೆಲೆ ಏನಾದರೂ ಇದೇನಾ? ಇದನ್ನು ಯಾಕೆ ಆಚರಿಸ್ತಾರೆ, ಇದರ ಉದ್ದೇಶ ಏನು ಅಂತ?
0: ಮಾಂಟ್ರಿಯಲ್ ಪ್ರೋಟೋಕಾಲ್ ಮತ್ತೆ ಈ ಪ್ರಶ್ನೆಗೆ ರೆಫರೆನ್ಸ್ ಬಂದಿತ್ತು, ಆ ಪ್ರೋಟೋಕಾಲ್ ಅಂಡ್ ಅಗ್ರಿಮೆಂಟ್. ಯುನೈಟೆಡ್ ನೇಷನ್ಸ್ ನಾಗ ಯಾವಾಗಾದ್ರೆ ಎಲ್ಲ ದೇಶಗಳು ಬಂದು ಒಂದು ಕೈಲೇ ನಾವು ಮಾಡೋಣ ಅಂತಂದು ತೀರ್ಮಾನ ಮಾಡಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ಅಗ್ರಿಮೆಂಟ್ಸ್ ಆಗ, ಯಾಕಂದ್ರೆ ಎಲ್ಲರೂ ಒಂದೇ ಪಾಯಿಂಟ್ ಮೇಲೆ ಬಂದು ಅಗ್ರಿ ಆಗ್ಬೇಕು ಅಂದ್ರೆ ಇಟ್ ಇಸ್ ವೆರಿ ಟಫ್. ಆಗ್ಲಿ ಈ ಒಂದು ಗ್ಲೋಬಲ್ ಪ್ರಾಬ್ಲಮ್ ನಾಗ ಮಾಡಿದ್ರು, ಆ ಒಂದು ದಿನನ್ನ ರಿಕಗ್ನೈಸ್ ಮಾಡ್ಲಕ್ಕ ಸೆಪ್ಟೆಂಬರ್ 16 ನ ಓಝೋನ್ ಡೇ ಅಂತಂದು ರಿಕಗ್ನೈಸ್ ಮಾಡ್ಯಾರ.
1: ಬಹಳ ಚೆನ್ನಾಗಿ ಹೇಳಿದ್ರ ಸರ್. ಕೊನೆಯದಾಗಿ ಪ್ರಶ್ನೆ ಸರ್, ಇಂದಿನ ಯುವ ಜನರಿಗೆ ಮತ್ತು ನಮ್ಮ ಶ್ರೋತೃಗಳಿಗೆ ಓಝೋನ್ ಪದರ ಸಂರಕ್ಷಣೆಯ ಕುರಿತು ಒಂದು ಕಿವಿ ಮಾತು ಹೇಳಿ ಸರ್.
0: ನಾವು ಏನ್ ಮಾಡಿದ್ರು ಕೂಡ ಸಸ್ಟೈನಬಲ್ ಲಿವಿಂಗ್ ಅಂತಂದು

0: ಹೇಳಿದ್ನಲ್ಲ, ಅದು ಮಾಡಲೇಬೇಕು. ಯಾಕೋ ಅಂತಂದ್ರೆ ನಾವು ಮಾಡೋ ಕೆಲಸ ಯಾವ ಥರ ರಿಫ್ಲೆಕ್ಟ್ ಆಗ್ತದ ಅಂದರೆ ಯಾವ ಲೆವೆಲ್ನಾಗ ಅದು ಚೇಂಜ್ ಕಾಣಿಸ್ತದ ಅಂತಂದು ಇಂಡಿವಿಜುವಲ್ ಆಗಿ ಗೊತ್ತಾಗೋದಿಲ್ಲ. ಆಗಲಿ ಅವ್ರು ಎಲ್ಲ ಕಲಿತು ಆ ಎಫೆಕ್ಟ್ ಅನ್ನೋದು ಮಲ್ಟಿಪ್ಲೈ ಆದಾಗಿ ಮಾತ್ರ ಗೊತ್ತಾಗೋದು. ಎಕ್ಸಾಂಪಲ್ ಇದೆ, ಓಜೋನ್ ಲೇಯರ್, ಇದು ಒಬ್ಬರು ಮಾಡಿದ್ರೆ ಆಗೋದಿಲ್ಲ. ಆಗಲಿ ಇದೆಲ್ಲರೂ ಕಲಿತು ಮಾಡಬೇಕಾಗಿದ್ದೆ. ಎಲ್ಲರೂ ಕಲಿತ್ರೇ ರಿಫ್ಲೆಕ್ಟ್ ಆಗೋದು. ಓಜೋನ್ ಲೇಯರ್ ರಿಕವರಿ ಆದರೆ ಒಬ್ಬರಿಗಲ್ಲ, ಪೂರ್ತಿ ಭೂಲೋಕದಾಗಿದ್ದು ಪ್ರಾಣಿಗಳು, ಮನುಷ್ಯರು ಅಂತಂದಲ್ಲ, ಪ್ರಾಣಿಗಳು ಭೂಲೋಕದಾಗ ಸಮುದ್ರ ಪ್ರಾಣಿಗಳು ಎಲ್ಲರಿಗೂ ಬೆನಿಫಿಟ್ ಇರೋದಿತ್ತು. ಸೊ ಒನ್ ಸ್ಟೇಟ್ಮೆಂಟ್ನಾಗ ಹೇಳಬೇಕಂದ್ರೆ ಆಲ್ವೇಸ್ ಸಸ್ಟೈನಬಲ್ ಲಿವಿಂಗ್ ವೇಸ್ ಆಫ್ ಲೈಫ್ನಾಗ ಆಲ್ವೇಸ್ ಪ್ರಿಫರ್ ಕ್ವಾಲಿಟಿ ಆಫ್ ಲಿವಿಂಗ್ ದನ್ ಕ್ವಾಂಟಿಟಿ ಆಫ್ ಲಿವಿಂಗ್. ಎಕೋ ಸಿಸ್ಟಮ್ಗೆ ಹತ್ರದಾಗಿರ್ತೀವಿ, ಎನ್ವೈರನ್ಮೆಂಟ್ಗೆ ಹತ್ರದಾಗಿರ್ತೀವಿ. ಡೈಲಿ ನಾವೆಷ್ಟೋ ಗೊತ್ತಿದ್ದು ಗೊತ್ತಿಲ್ಲದ ನಾವು ಚಾಯ್ಸಸ್ ಮಾಡ್ತಾ ಇರ್ತೀವಿ.
1: ಹೌದು
0: ಒಂದು
1: ಸರ್,
0: ಪ್ರಶ್ನೆ ಅವ್ರದವ್ರು ಹಾಕೋಬೇಕು, ಇದು ನೇಚರ್ ಫ್ರೆಂಡ್ಲಿಯಾ ಅಲ್ಲ.
1: ಅಲ್ಲ.
0: ನೇಚರ್ ಫ್ರೆಂಡ್ಲಿ ಆದರೆ ಇಷ್ಟ ಬಂದಂಗ ಯೂಸ್ ಮಾಡ್ರಿ. ಇಫ್ ಇಟ್ ಈಸ್ ಅಗೇನ್ಸ್ಟ್ ನೇಚರ್, ಮೈ
1: ಓಕೆ
0: ರಿಕಮೆಂಡೇಶನ್ ಇಸ್ ಪ್ಲೀಸ್ ಟ್ರೈ ಟು ಅವಾಯ್ಡ್ ಇಟ್. ಪ್ರಕೃತಿ ನಮಗೆ ಏನು ಕೊಟ್ಟದ ಅದನ್ನು ನಾವು ಸ್ವೀಕಾರ ಮಾಡಬೇಕು, ಅದ್ರ ವಿರುದ್ಧ ನಾವು ಹೋಗಬಾರ್ದು.
1: ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ತುಂಬಾ ಸವಿಸ್ತಾರವಾಗಿ ಮಾತಾಡ್ಕೊಂಡ್ವಿ ಓಜೋನ್ ರಕ್ಷಣೆ ಕುರಿತು ಸರ್. ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದು ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ನಮ್ಮ ಶ್ರೋತೃಗಳೊಂದಿಗೆ ವಿಶೇಷ ಮಾಹಿತಿಯನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಸರ್.
0: ಧನ್ಯವಾದ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
2: ಶ್ರೋತೃಗಳೇ, ಇದುವರೆಗೆ ಓಜೋನ್ ಪದರ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ದಿನದ ಕುರಿತು ಶ್ರೀನಾಥ್ ಬಳ್ಳಾರಿ ಅವರೊಂದಿಗೆ ಸಂದರ್ಶನ ಪ್ರಸಾರಗೊಂಡಿತು. ಸಂದರ್ಶನವನ್ನು ನಡೆಸಿಕೊಟ್ಟವರು ಉಷಾ ಜೋಶಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಒಂದು ಚಿತ್ರಗೀತೆ. ಚಿತ್ರ ನಮ್ಮೂರ ಮಂದಾರ ಹೂವೆ, ಗಾಯಕಿ ಚಿತ್ರ.

ಸ್ನೇಹಿತರೆ, ಬರಲಿರುವ ಗುರುವಾರದ ಸಂಚಿಕೆಯಲ್ಲಿ ಕಥಾವಿಹಾರ ಶೀರ್ಷಿಕೆ ಅಡಿಯಲ್ಲಿ ಪ್ರವೀಣಾ ದೇಶಪಾಂಡೆ ಅವರಿಂದ ಕಿರುಕತೆ ಪ್ರಸಾರವಾಗುತ್ತದೆ. ಕೇಳಲು ಮರೆಯಬೇಡಿ. ಇಲ್ಲಿಗೆ ಇಂದಿನ ನಮ್ಮ ಕಸ್ತೂರಿಯ ಮಧ್ಯಾಹ್ನದ ಸಂಚಿಕೆ ಮುಕ್ತಾಯವಾಗುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ತರಂಗಗಳಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಕೃತಿಗಳಿಗೆ ಅಪ್ಪಣೆ ನೀಡಿ. ನಮಸ್ಕಾರ.